0: ಅಂತ.
1: ಕೊತ್ತೀನಿ ಉಳಿಸ್ಕೊಂಡ್ರೆ ಸರಿ ಆಗಿರಿ ಎವಡಾ ದಿನ ಬರ ಬಿಟ್ಟ ಮಹಿಳೆ ಬಿ ಭಯ.